ಕಡ್ದಿನ್ ನಿನ್ನ ತಂಗಡದ ಯುದೋದರ ಕಡ್ದಿನ್ ದಿತ್ತಂಗಡದ ಯುದೋದರ ಕಡ್ದಿನ್ ತಂಗಡದ ಯುದೋದರ ಕಡ್ದಿನ್ ತಿನ್ ತೆರಗಡ್ದಿನ್ ತಿನ್ ತೆರಗಡ್ದಿನ್ ತಿನ್ ತೆರಗಡ್ದಿನ್ ದಿತ್ತಂಗಡದ ಯುದೋದರ ಕಡ್ದಿನ್ ನಿನ್ನ ತಂಗಡದ ಯುದೋದರ ಕಡ್ದಿನ್ ದಿತ್ತಂಗಡದ ಯುದೋದರ ಕಡ್ದಿನ್ ತಂಗಡದ ಯುದೋದರ ಕಡ್ದಿನ್ ತಿನ್ ತೆರಗಡ್ದಿನ್ ತಿನ್ ತೆರಗಡ್ದಿನ್ ತಿನ್ ತೆರಗಡ್ದಿನ್ ದಿತ್ತಂಗಡದ ಯುದೋದರ ಕಡ್ದಿನ್ ನಿನ್ನ ತಂಗಡದ ಯುದೋದರ ಕಡ್ದಿನ್ ದಿತ್ತಂಗಡದ ಯುದೋದರ ಕಡ್ದಿನ್ ನಿನ್ನ ತಂಗಡದ ಯುದೋದರ ಕಡ್ದಿನ್.